ಓದುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕಿ ಗಿಟ್ ಪಿಟ್ ಕಾಶೋರುವು ಚುಡಾ ಹಿಲೆ ಕಾಹರೇಕು ಬೆಹೆಸ್ ಕರೆ ಕಾವು ಜೋರ್ ಕಿ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ ದೋ ಬೆಹೆಸ್ ಕರೆ